mane suna bon pae ende wo yesu kristo de mo everybody ejina wasam so asem wa wama so esene udin asem wa wan kwati anya bibiara wo ye ye asem wa ewo hoden na ewo enkwa na ano namo sin kranta ni fano asem